ತರ್ರಿ ತದ್ದಣ್ಣ ತಜ್ಜೊಣ್ಣು ತದ್ದೆಮ್ಮಿ ತಂಗಡದಾಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಾಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಾಗ ಧರಿಗಿಡತಕ